ಬುರ ನೀ ತೆಗ ಜಟಾ ಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರ ನೀತ ಜಟಾ ಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರ ನೀತ ಜಟಾ ಜೂಟ ಮುನು ಚಿರ ಮುನ ಮೆರೆಯ ತ್ರಿಶೂಲಂಬು ತಾತಿ ಪುದು ಬರುಡು ತದಿಂ ತದಿಂ ತದಿಂ ತದಿತ ಕೈಯನು ತ್ರಿಶೂಲಂಬು ತಾತಿ ಪುದು ಬರುಡು ತದಿಂ ತದಿಂ ತದಿಂ ತದಿತ

ನೀತಗ ಜಟಾಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರ ನೀತ ಜಟಾಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರ ನೀತ ಜಟಾಜೂಟ ಮುನು ಚಿರ ಮುನ ಮೆರೆಯ ಪಿಸೂಲಂಬುದಾತಿ ಪುತುವರುಡು ತದಿಂ ತದಿಂ ತದಿಂ ತದಿತ ಕಯನು ಪಿಸೂಲಂಬುದಾತಿ ಪುತುವರುಡು ತದಿಂ ತದಿಂ ತದಿಂ ತದಿ